ಕಿತಾಪ ಕವಮಾನ ಬಂತು. ಆದರೆ ಕೈಯಲ್ಲಿ ದಾರಿ ಬರುವ ಕಾರಣ ಭಗವತಿ ಮಂದಿರ ಕಾರಣ